0: ಗರಿದ ನಿಧ ರಿಧ ನಿಧವ ಧ ನಿಧವ ಮಗ ಗರಿಗ ಮಮಗ ಗರಿಗ ಮಮಗ
1: ಗಗ ಮಗ ಗ ಮ ಪ ಮಗ ಮ ನಿಧ ಪ ಸ ನಿಧ ಪ ರಿಧ ನಿಧ ದ ಪ ಮ ಗರಿ ಗ ಗ
0: ಗ ಮ ಮ ರಿ ಗ ಮ ಗ ಮ ಗ ಮ ಸ ಮ ಗ ಮ ಮ ಗ ರಿ ಸ ರಿ ಗ ಮ ಪ ಪ
1: ಪ ದ ನಿಧ ನಿಧ ನಿಧ ರಿ ಗ ಮ ಗ ರಿ ಗ ಸ ರಿ ಗ ದ ನಿಧ ಪ ಮ ಗ ಮ ಮ ಪ
0: ನಿ ನಿ ಪ ದ ನಿಧ ನಿಧ ಮ ಪ ದ ನಿಧ ಪ ದ ನಿಧ ನಿಧ ನಿಧ ರಿ ನಿಧ ರಿ ನಿಧ ನಿಧ